ಮೂಲಿಮ್ಮನಿ ನಿನ್ನು ನಮ್ಮಿ ಕೊಲ್ವಗಲೇದು, ಭೂಮುಲಿಮ್ಮನಿ ಪೇರು ಪೊಗಡಲೇದು, ಬಲಮುಲಿಮ್ಮನಿ ನಿನ್ನು ಬ್ರತಿಮಾಲಗಾಲೇದು, ಪಶುವುಲಿಮ್ಮನಿ ಪಟ್ಟು